ಕುಲ ಮಹಲುಕೆ ಅತಿ ಸೋದಿಯು ಏನು ವೈ ಕಲೆ ಮಾತಾಹದ ತೆರ ಪಾದಿ ಕೇನು ವೈ ಕುತಾರ ಜ್ಯೋತಿ ಪಿಟಾನಿ ಕೊಟೆ ಕೇನು ವೈ ಆಕಾಶ ಗ್ರೋಹ ತಾರಾ ಪಾಡೆ ಲುಕೆ ಕೇನು ವೈ ಪಡೆ ದೋರುದ ಸೇರೆ ಸಾಪೆ ಹೆಸೆ ಸಬ ದುವಾರ ಕೋನೆ ಪಡೆ ದೋರುದ ಸೇರೆ ಸಾಪೆ ಹೆಸೆ ಸಬ ದುವಾರ ಕೋನೆ ತೋರಾ ದೇಖೆ ಜಾಯಾ ಮೀನಾ ಮಾರೆ ಕೋನೆ ತೋರಾ ದೇಖೆ ಜಾಯಾ ಮೀನಾ ಮಾನುಷೇ ಮಾನುಷೇರ ಅಧಿಕಾರ ದಿಲೋ ಜೆ ಜನ এক আল্লাহ ছাড়া প্রভু নাই কহিল যে জন মানুষের লাগি চিরদিন যে ধরিল যে জন বাদশাহ ফকিরে এক সামিল করিল যে জন